ಇವೇ ಗೀತೆ ಪ್ರಿಯಾಂಕರ್ ಪೆರೇರಾಗೆ ಹಣಿನ ತಮ್ಮ ಈ ಗೀತೆ ಗಾಯನೆ ಅವನೇ ಪ್ರಿಯಾಂಕರ್ ಪೆರೇರಾ ಪೇ ಹಿಟಿಯ ಹೊಂದ ಗಾಯಕಿ ಇವಾಗೆ ಮೀಲಂ ಗೀತೆ ದೇವದುವ ಫಲ ಗಿಯಾದ ಕ್ಯಾನೆ ಮಗೆ ಆದರೆ ಮಗೆ ದುವಾಗೆ ಆದರೆ ಕನಕಿನ ಮಾವ ಅತಾರಗಿಯಾದ ಆದರೆ ಕನಕಿನ ಅತಾರಗಿಯ ವಗೆ ದುಃಖ ಹಿತೇತಿಯನ್ನು ಬಿಯ ಒಬ್ಬ ಮಾವ ಅಮತ ಕರ್ಲದ ಕೆನೆಗುಡ ತಿಬ್ಬನ ಆದರೆ ಐಮಿ ವಿಮೆ ವೇದನಾವ ಸೆಮಿಂಗ್ ಮೃದುಲೆಸ ಆನ್ ಪ್ರಾಶ್ನ್ಯಾ ದೇವದು ಒಯಾ ಮಾವ ಅತಹರ್ಗಿಯ ದೇವದು ಅದ ಮಠ ಹಿತನ ಒಯಾ ಮಠ ದುರಗಿಯಾವಾಗಿ ದೇವದು ಮಗೆ ಹಿತೆ ಆದರೆ ಆಯ್ಮಿವೆಲ ಅದ ಅಪಿಸ ಒಂದು ಪ್ರಿಯಾಂಕರ್ ಪೆರೇರಾ ಗಾಯನ ದೇವದು ಫಲ ಆಗಿಯಾದೋ ಗೀತೆ

0: lankaradio.lk.
1: ಹಿನ್ನೆ ಹೆಣ್ಣ ಮಠ ಈಗನ್ನು ಸಿತೆ ಮುರ್ದು ಹ್ಯಾಂಗೀಮ್ ಸೆಮಿಂಗ್ ಅವಧಿಕರಣ ಆದರ ಮೋಹತಾಂಕ್ ಅದ ಆಪಿ ಒಬ್ಬ ಹದೋತಟ ಅರಗನ ಎನ್ನೈ ಮೇ ಗೀತೆನು ಸೂದಾನವನ್ನೇ ಗೀತೆ ಗಾಯನಕರನ್ನೇ ಪ್ರಿಯಾಂಕರ್ ಪೆರೇರಾ ಹಿನ್ನ ಹೆಣ್ಣ ಮಠ ಈಗನ್ನು